0: ಕಳುದಗಳ ಕುಮ್ಮಧುಪಾನ ಚಕ್ರವರ್ತಿ ಇವನಲ್ಲೋ ಗದ ಸಮ ಮಗ ಗದ ಸಮ ನಿನಿದದ ಸಾನಿದ ಮಗ ಸಪ್ಪೊತು ಜನತ್ತೆ
1: ಸಗಮವ ಮಗ ಸಗಮವ ನಿದ ಮಗ ಮದ ನಿದ ಮದ ಸನಿದ ಮಗ ಸಮಗ ಮದ ನಿಸಬಹುದು ಜನತ್ತೆ
0: ಸದ ನಿನಿದದ ನಿನಿದದ ಮಮ ದದ ಮಮ ಗಗ ಗದ ಸಮಗ ಗದ ಮಮ ನಿದದ ಸಾ

ಪದ ಸ ನಿಧ ನಿಧ ಪದ ಮ ಪದ ಪ ಗ ಮ ಪ ಗ ಮ ಪ ದ ನಿ ಮಗರಿ ಸರಿ ಗ ಮ ಪ ಗ ಮ ದ ಗ ಮ ಪದ ಗ ಮ ಪ ದ ಸ ರಿ ಪದ ಸ ನಿಧ ನಿಧ ಪದ ಮ ಪದ ಪ ಗ ಮ ಪ ಮಗರಿ ಸರಿ ಗ ಮ ಪ ಗ ಮ ದ